Harun Lantral, das haben wir Tissatresid, Dedas, Dekadakwa, Sri Lanka, Bailasa, Janapriya Sangite, Visheshistanyagat, Avrani Gaike. Oge Satutumat, Nartaname, Janata, Langa und Gain Sailia Nisa, O Dasaka Gananawak, Janapriate, Ealing, Sitia. Baila Sangite, Nau Rasyak, Nau Sabdaksa, Vedika Sang, Sajivikaranak, Gina Kalakarwe. Menike Maligave, Sini Mali, Sita Maname, Malmenike, Veni Gita Uge Name Abrani Kala. Uge Gaina Saile Sarla Satutusa Janatav Samag Sruju Sambandak Ethical Vilasita Kim Piri Tibuna. Vivida Sangita Kandayam Samaga Vedakaraming, Sri Lanka Baila Sangite Vagema Anikut Gita Jatantra Vedika Vatat Genegi Kala Karwe. Harun Lantragi Gita Adat ಉತ್ಸವವಲ ವಿವಾಹವಲ ಸಹ ಸತುಟು ಅವಸ್ಥಾವಲ ಅನಿವಾರ್ಯಂ ಅಮುತ್ತೆ ಸತುಟ ನರ್ತನೀಯ ಸಹ ಜೀವಿತೇ ರಸೆ ಮತಕ್ಕರವನ ಅಮರಣೀಯ ಅಂಡಾಕ್.